ye ni kan ko ni sey ye wo hro ye nsa number ni 0242502024 Frebrasisia. Frebrasisia.